0: Shivaya. You're listening to Shaivam.org Radios. 24/7 spiritual channels from Shaivam.org. Om Namah Shivaya.
1: Veda Pataha Rigveda Jata Pataha
2: Om Ayam Devaya Devayaya Mayam Devaya ದೇವಾಯ ಜನ್ಮನೇ ಜನ್ಮನೇ ದೇವಾಯ ದೇವಾಯ ಜನ್ಮನೇ ಜನ್ಮನೇ ಸ್ತೋಮಸ್ತೋಮೋ ಜನ್ಮನೇ ಜನ್ಮನೇ ಸ್ತೋಮಾಃ ಸ್ತೋಮೋ ವಿಪ್ರೇಭಿರ್ವಿಪ್ರೇಭಿ ಸ್ತೋಮಸ್ತೋಮೋ ವಿಪ್ರೇಭಿಃ ವಿಪ್ರೇಭಿರಾಸಯ ಸಯ ವಿಪ್ರೇಭಿರ್ವಿಪ್ರೇಭಿರಾಸಯ ಆಸಯೇತ್ಯಾಸಯ ಅಕಾರಿ ರತ್ನಧಾತಮೋ ರತ್ನಧಾತಮೋ ಕಾರ್ಯಕಾರಿ ರತ್ನಧಾತಮಃ ರತ್ನಧಾತಮ ಇತಿ ರತ್ನಧಾತಮಃ ಯ ಇಂದ್ರಾಯೇಂದ್ರಾಯ ಯೇಯ ಇಂದ್ರಾಯ ಇಂದ್ರಾಯ ವಚೋಯುಜಾ ವಚೋಯುಜೇಂದ್ರಾಯೇಂದ್ರಾಯ ವಚೋಯುಜಾ ವಚೋಯುಜಾ ತತಕ್ಷುಸ್ತತಕ್ಷುರ್ವಚೋಯುಜಾ ವಚೋಯುಜಾ ತತಕ್ಷುಃ ವಚೋಯುಜೇತಿ ವಚಹಾಯುಜಾ ತತಕ್ಷುರ್ಮನಸಾ ಮನಸಾ ತತಕ್ಷುಸ್ತತಕ್ಷುರ್ಮನಸಾ ಮನಸಾ ಹರಿ ಹರಿ ಮನಸಾ ಮನಸಾ ಹರಿ ಹರಿ ಇತಿ ಹರಿ ಶಮೇಭಿರ್ಯಜ್ಞಂ ಯಜ್ಞಂ ಶಮೇಭಿಶಮೇಭಿರ್ಯಜ್ಞಂ ಯಜ್ಞಮಾಶತಾಶತ ಯಜ್ಞಂ ಯಜ್ಞಮಾಶತ ಆಶತೇತ್ಯಾಶತ ತಕ್ಷನ್ನಾಸತ್ಯಾಭ್ಯಾನ್ ನಾಸತ್ಯಾಭ್ಯಾನ್ ತಕ್ಷನ್ ತಕ್ಷನ್ನಾಸತ್ಯಾಭ್ಯಾಂ ನಾಸತ್ಯಾಭ್ಯಾಂ ಪರಿಜ್ಮಾನಂ ಪರಿಜ್ಮಾನಂ ನಾಸತ್ಯಾಭ್ಯಾನ್ ನಾಸತ್ಯಾಭ್ಯಾಂ ಪರಿಜ್ಮಾನಂ ಪರಿಜ್ಮಾನಂ ಸುಖಂ ಸುಖಂ ಪರಿಜ್ಮಾನಂ ಪರಿಜ್ಮಾನಂ ಸುಖಂ ಪರಿಜ್ಮಾನಮಿತಿ ಪರಿಜ್ಮಾನಂ ಸುಖಂ ರಥಂ ರಥಂ ಸುಖಂ ಸುಖಂ ರಥಂ ಸುಖಮಿತಿ ಸುಖಂ ರಥಮಿತಿ ರಥಂ ತಕ್ಷನ್ ಧೇನುಂ ಧೇನುಂ ತಕ್ಷನ್ ತಕ್ಷನ್ ಧೇನುಂ ಧೇನುಂ ಸಬರ್ದುಘಾಂ ಸಬರ್ದುಘಾಂ ಧೇನುಂ ಧೇನುಂ ಸಬರ್ದುಘಾಂ ಸಬರ್ದುಘಾಮಿತಿ ಸಬಹಾದುಘಾಂ ಯುವಾನ ಪಿತರ ಪಿತರ ಯುವಾನ ಯುವಾನ ಪಿತರ ಪಿತರ ಪುನಃ ಪುನಃ ಪಿತರ ಪಿತರ ಪುನಃ ಪುನಃ ಸತ್ಯಮಂತ್ರಾಃ ಸತ್ಯಮಂತ್ರಾಃ ಪುನಃ ಪುನಃ ಸತ್ಯಮಂತ್ರಾಃ ಪುನರಿತಿ ಪುನಃ ಸತ್ಯಮಂತ್ರಾ ಋಜುಯವ ಋಜುಯವಃ ಸತ್ಯಮಂತ್ರಾಃ ಸತ್ಯಮಂತ್ರಾ ಋಜುಯವಃ ಸತ್ಯಮಂತ್ರಾ ಇತಿ ಸತ್ಯಮಂತ್ರಾಃ ಋಜುಯವ ಇತ್ಯುರುಜುಯವಃ ರಿಭವೋ ವಿಷ್ಟಿ ವಿಷ್ಟ್ಯ ರಿಭವ ರಿಭವೋ ವಿಷ್ಟಿ ವಿಷ್ಟ್ಯಕ್ರತಾಕೃತ ವಿಷ್ಟಿ ವಿಷ್ಟ್ಯಕ್ರತ ಅಕ್ರತೇತ್ಯಕ್ರತ ಸಂವೋ ವಸ್ಸನ್ ಸಂವಾಹ ಓಮದಾ ಸೋ ಮದಾ ಸೋ ವೋ ಓಮದಾ ಸಹ ಮದಾ ಸೋ ಅಗ್ಮತ ಅಗ್ಮತ ಮದಾ ಸೋ ಮದಾ ಸೋ ಅಗ್ಮತ ಅಗ್ಮತೇಂದ್ರೇಣೇಂದ್ರೇಣಾಗ್ಮತ ಅಗ್ಮತೇಂದ್ರೇಣ ಇಂದ್ರೇಣ ಚೇ ತ್ರೇಣೇಂದ್ರೇಣ ಚ ಮರುತ್ವತ ಮರುತ್ವತ ಚ ಮರುತ್ವತ ಮರುತ್ವತೇತಿ ಮರುತ್ವತ ಆದಿತ್ಯೇಭಿಶ್ಚ ಚಾದಿತ್ಯೇಭಿರಾದಿತ್ಯೇಭಿಶ್ಚ ಚ ರಾಜಭಿಃ ರಾಜಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ ಉತತ್ಯಂತ್ಯಮುತೋತತ್ಯಂ ತ್ಯಂಚಮಸಂ ಚಮಸಂತ್ಯಂತ್ಯಂ ಚಮಸಂ ಚಮಸನ್ನವನ್ನವಂ ಚಮಸಂ ಚಮಸನ್ನವಂ ನವಂ ತ್ವಷ್ಟುಸ್ತ್ವಷ್ಟುರ್ನವನ್ನವಂ ತ್ವಷ್ಟುಃ ತ್ವಷ್ಟುರ್ದೇವಸ್ಯ ದೇವಸ್ಯ ತ್ವಷ್ಟುಸ್ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಂ ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಮಿತಿ ನಿಹಿಕೃತಂ ಅಕರ್ತ ಚತುರಶ್ಚತುರೋ ಕರ್ತಾಕರ್ತ ಚತುರಾಃ ಚತುರಃ ಪುನಃ ಪುನಶ್ಚತುರಶ್ಚತುರಃ ಪುನಃ ಪುನರಿತಿ ಪುನಃ ತೇನೋ ನಸ್ತೇ ತೇನಾಃ ನೋರತ್ನಾನಿ ರತ್ನಾನಿ ನೋ ನೋರತ್ನಾನಿ ರತ್ನಾನಿ ಧತ್ತನ ಧತ್ತನ ರತ್ನಾನಿ ರತ್ನಾನಿ ಧತ್ತನ ಧತ್ತನ ತ್ರಿಸ್ತ್ರಿರ್ಧತ್ತನ ಧತ್ತನ ತ್ರಿಹಿ

ನರೋ ನರಃಶುಂಭತ ಶುಂಭತಾ ನರಃ ನರ ಇತಿ ನರಃ ತಾಗಾಯತ್ರೇಷು ಗಾಯತ್ರೇಷು ತಾತಾಗಾಯತ್ರೇಷು ಗಾಯತ್ರೇಷು ಗಾಯತ ಗಾಯತ ಗಾಯತ್ರೇಷು ಗಾಯತ್ರೇಷು ಗಾಯತ ಗಾಯತೇತಿ ಗಾಯತ ತಾ ಮಿತ್ರಸ್ಯ ಮಿತ್ರಸ್ಯ ತಾತ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯೇ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಇಂದ್ರಾಗ್ನಿ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಪ್ರಶಸ್ತಯ ಇತಿ ಪ್ರಶಸ್ತಯೇ.